ಆಯ ಲೀಲಾ ನಿತ್ಯ ವಿಭೂತಯೇ ಯಸ್ಯ ವಿದ್ಯಾ ಜಗದ್ರೂಪ ವಿದ್ಯಾ ಯಸ್ಯ ಆತ್ಮ ಸಂಸ್ಥಿತಿಃ ಸ್ವಚ್ಛಂದ ಸಾಹಿತಸ್ಯೇಚ್ಛ ತಸ್ಮೈ